0: ಅಲ್ಲಿ ಮೈದ ರೆಡಿ ರೋಲಿಂಗ್
1: ಆಕ್ಷನ್
2: ಕ್ಯೋ ಥಾತನೆ ಉಳ್ಳ ಮೇಕಪ್ ನಿ ಉಳ್ಳ ಎದಾ ಉಳ್ಳ ಎದಾ ಇದು ಮೇಕಪ್
0: ಕಟ್ ಕಟ್ ಕಟ್ ತರ ಇದು ತೇರಿ
3: 7 ಗೋ